ಅದೇ ಬಸ್ತೆ ತಪ್ಪದೇ ಕೇಳುವ ಕಿಚ್ಚನ್ ಕೆಲವಿಂದ ಹರಿದು ವಲೇಶವಾದಿ ಮಾಡಿ ಕೇವೆ.